ಸವೈಲಿ ಸವೈ ಬುಧಾತಿನಿ ನಿರೈ ವಿಭೂತಿ ಹರು ಸೃಷ್ಟಿಕಾ ಪತಿಭೇರಮಾ ಪರಲಾಯಮಾ ಮೊಯ ಗ್ರಹಂತು ಭಗಾತ್ ಮುದೇಕಿ ಬಾಯಕ ಕೋಯ್ ಛೈನ ಕಹೆ ಜೈ ನಿರೈ ಸರ್ವೋ ಜಗಾ ಸತೆ ರಜರ ತಮಗಣ ಪಂಚೈ ಮಹಾಭೂತ ದಶೈ ಸೃಷ್ಟಿಕಾ ಪೈಲೆ ಮಯಿ ಥಿಯೆ ಭಗತ್ ಕೋಯಿ ಥಿಯೆ ನನ್ನರು ಜುರೆ ಸವೈಲೆ ಸವೈ ಬುಧಾತಿನಿ ನಿರೈ ವಿಭೂತಿ ಹರು ಸೃಷ್ಟಿಕಾ ಪತಿ ಫೇರ ಮಹಾ ಪರಲಾಯಮಾ ಮುಯ ಗ್ರಹಂಚು ಭಗತ್ ಮುದೇಕಿ ಬಾಯ ಕೋಯ್ ಛೈನ ಕೈಲೆ ನಿರೈ ಸರ್ವೋಯ ಜಗತ್ ಸತ್ಯ ನಿರ್ಮಲ ಶುದ್ಧ ಪರಮಾ ಮೈ ಥೋ ಯ ಛೈನ ದೋಸ್ರೋ ಅರು ಕ್ಯಾ